0: ಸಾಮಾಜಿಕ ರೂಪಾಂತರಣಕ್ಕಾಗಿ ಯೋಹೋ ಸಾಮುದಾಯಿಕ ಸೂಚನಾ ನೆಟ್ವರ್ಕ್ ಸಿಐಎನ್.
1: ಅಹಿಲೆ ಬೆಲುಕಿಕೊ 7:30 ಬಜೆಕೊ ಸ ಸಾಮುದಾಯಿಕ ಸೂಚನಾ ನೆಟ್ವರ್ಕ್ ಸಿಐಎನ್ ಬಾಟ ಅವ ಪ್ರಸಾರಣ ಹುದೈ ಛ ಸಾಝಾ ಖಬರ್.